ಮಾತ್ರ ಶುದ್ಧ ಮಧ್ಯಮಿ ಹರೆ ಗೋಮ ದಯ ದಯನಿ ತಾಣಿ ದಮ ಗರೆ ಗೋಮ ದಾನಿ ದಮ ಗರೆ ಗೋಮ ಗರಿ ಗರೆ ಗೋಮ ದಿ ದಮ ಗರಿ ಗಮ ದಾನಿ ದಮ ಗರಿ ಗಮ ಗರಿ ಗರಿ ಮಾತೇ